0: ಬರಿ ಹದ್ದಿ ಅಂತಿ ಬಂಚಿದೀಯ ಬವಲ ಬವಲ ಅಂತಿ ಬಂಚಿದೀಯ
1: ಚಿಂಕಿನಿ ಕೊಡ್ತಾರೆ ಚಿಂಕಿನಿ ಕುಣಿತ